ದಾಗಡದಿ ಧರ್ಮ ದ್ರಿಂಗ್ ದಾಗಡದಿ ಧೇಮ್ ಧರ್ಮ ದಾಗಡದಿ ಧರ್ಮ ದ್ರಿಂಗ್ ದಾಗಡದಿ ಧೇಮ್ ಧರ್ಮ ದಾಗಡದಿ ಧರ್ಮ ದ್ರಿಂಗ್ ದಾಗಡದಿ ಧೇಮ್ ಧರ್ಮ ತದ್ರ ದಾನಿ ದಾನಿ ತೋಮ್ ದಾನಿ ತಾಲಲ್ ತೋಮ್ ಧರ್ಮ ತದ್ರ ದಾನಿ ದಾನಿ ನೂಮ್ ದಾನಿ ತಾಲಲ್ ತೋಮ್ ಧರ್ಮ ತಗ ತಗ ತಗ ತಗ ಧರಿಗಡ ಧರಿಗಡ ತಗ ಧರಿಗಡ ತಗ ತ್ರಾಮ್ ತದ್ರ ದಾನಿ ದಾನಿ ತುಮ್ ದಾನಿ ತಾಲಲ್ ತೋಮ್ ಜರ್ನಾ ಸಂಗೀತ ಭುಜಂಗ ಪ್ರಿಯಾ ಛಂದ ಜಾಗರದಂಗ ನಾಗರದಂಗ ಬಾಗರದಂಗ ಬಾಜೆ ಗಾಗರದಂಗ ಗಾಜೆ ಮಹಾ ಗಾಜ ಗಾಜೆ ಕಾಗರದಂಗ ತೀರಂಗ ತುಕಂಗ ಕಳಾಕಂಗ ಕಾಗರದಂಗ ಕಾತಿ ಕಟಾರಿ ಕಡಾಕಂಗ ದಿರ್ನಾ ದಿರ್ನಾ ದಿರ್ನಾ ತದ್ರ ದಾನಿ ದಾನಿ ತುಮ್ ದಾನಿ ತಲಕಂ ದಿರ್ನಾ ಗಗಡದಿ ಧ್ರಮ ಧ್ರಿತಾಂಗ ದಾಗಡದಿ ದೇಮ್ ದಿರ್ನಾ ದಾಗೃತಿ ಧರ್ಮ ಧ್ರಿತಾಂಗ ದಾಗೃತಿ ದೇಮ್ ದಿರ್ನಾ ದಾಗೃತಿ ಧರ್ಮ ಧ್ರಿತಾಂಗ ದಾಗೃತಿ ದೇಮ್ ದಿರ್ನಾ ದಾಗೃತಿ ಧರ್ಮ ಧ್ರಿತಾಂಗ ದಾಗೃತಿ ದೇಮ್ ದಿರ್ನಾ ತದ್ರದಾನಿ